ಓಂ ಶ್ರೀ ಗಣೇಶಾಯ ನಮಃ. ಅಸ್ಮದ ಗುರುಭ್ಯೋ ನಮಃ. ಅಸ್ಮತ್ಪರಂ ಗುರುಭ್ಯೋ ನಮಃ. ಶ್ರೀಮತೇ ರಾಮಾನುಜಾಯ ನಮಃ. ಓಂ ದಯಾ ಸದಾ ಸವೃತಿ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿದಾಸರ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹರಿ ಹಿರಣಮಯ ವಪೂರ ಧೃತ ಶಂಖ ಚಕ್ರ ಬ್ರಹ್ಮ ಮುರಾರಿ ಸ್ತಿಪುರಂಧಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹ ಶಾಂತಿಕರ ಭವಂತು.